0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಬಿಪಿ ಕೊಯಿರಲಾ ಮೆಮೋರಿಯಲ್ ಕ್ಯಾನ್ಸರ್ ಅಸ್ಪತಾಲ್ ತಥಾ ಎನ್ಪಿಐ ನಾರಾಯಣಿ ಸಾಮುದಾಯಿಕ ಅಸ್ಪತಾಲ್ ಭರತ್ಪುರ್ ಚಿತವನ್ ಕಾ ವರಿಷ್ಠ ಕ್ಯಾನ್ಸರ್ ರೋಗ ವಿಶೇಷಜ್ಞ ಅಬ ಪೋಖರಾಮಾ ಕೆ ತಪಾಯಿಕೋ ಶರೀರಮಾ ಗಾಠಾಗುಠಿ ತಥಾ ಸ್ತ್ರೀ ಸಂಬಂಧಿ ಬ್ರೇಸ್ ಸಮಸ್ಯಾ ತಥಾ ಪಾಠೇಘರ ಸಂಬಂಧಿ ಸಮಸ್ಯಾ ಲಗಾತಾರ ಭೈರಾಖ್ನೆ ರ ಔಷಧಿ ಪ್ರಯೋಗ ಗರಿರಾಖೆ ಪನಿ ನಿಕೋ ನಹುನೆ ರ ಕ್ಯಾನ್ಸರ್ ಭೈರ ಔಷಧಿ ಸೇವನ ಗರಿರಾಖ್ನು ಭಯಕೊ ಛ ಮಹಿಳಾ ಸಂಬಂಧಿ ಭೈರಾಖ್ನೆ ಲಗಾತಾರ ಸಮಸ್ಯಾಕೋ ಸಮಾಧಾನ ರ ಸಹಿ ಉಪಚಾರ ಗರಾಇ ಢುಕ್ಕ ರಹನಕೋ ಲಾಗಿ ವರಿಷ್ಠ ಕ್ಯಾನ್ಸರ್ ರೋಗ ವಿಶೇಷಜ್ಞ ಡಾಕ್ಟರ್ ಸಮೀರ್ ಶರ್ಮಾ ಪೋಖರಾ ಆಉದೇ ಹುನುಹುನ್ಛ ಸ್ವಾಸ್ಥ್ಯ ಲಾಭ ಲಿನುಹುನ ಅನುರೋಧ ಗರಿಂಛ
2: ಡಾಕ್ಟರ್ ಆಉನೆ ಮಿತಿ ಏಹಿ ಜೇಠ ನೌ ಗತೆ ಶನಿವಾರ ಬಿಹಾನ ನೌ ಬಜೆ ದೇಖಿ ದಿವಸೋ ತಿನ್ ಬಜೆ ಸಮ್ಮ ಸಂಪರ್ಕ ಪರಿಚಿತ ಮೆಡಿಕಲ್ ಹಾಲ್ ಪ್ರಾಲಿ ಪರಿಚಿತ ಸ್ವಾಸ್ಥ್ಯ ಕ್ಲಿನಿಕ್ ಪೋಖರಾ ಚಾರ್ ಗೈರಾ ಪಾಟನ್ ಪಾಲಿಕೆ ಚೌಕ ಸಂಪರ್ಕ 98434-0329 98028-59-361-581-871
3: क्यान्सर को सम्पूर्ण उपचार विराटनगरमै सबै प्रकारका क्यान्सरको उपचार शल्यक्रिया रेडिएसन सहित न्युक्लियर मेडिसिन सेवाहरू उपलब्ध छन् नेपालको कुनै पनि ठाउँबाट क्यान्सरको उपचारका लागि यति एयरलाइन्स मार्फत दुई तर्फी निशुल्क टिकटको व्यवस्था गरिएको छ र उपचारका लागि पालो खोज्नु पर्दैन विराट मेडिकल कलेज टिचिङ हस्पिटल अन्तर्गत नेपालको नम्बर वन क्यान्सर हस्पिटल विराट क्यान्सर इन्स्टिच्युट विराटनगर थप जानकारीका लागि सम्पर्क नम्बर 97-61-0025-30

0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಘರ್ ಹೋಸಿಯಾ ಆಫೀಸ್, ಹೋಟೆಲ್ ಹೋಸಿಯಾ ರೆಸ್ಟೋರೆಂಟ್, ಚಿಟೋರ ಭರ್ಪರ್ದು ಇಂಟರ್ನೆಟ್ ಸೇವಾ, ಪೋಖ್ರಾ ಇಂಟರ್ನೆಟ್, ಪೋಖ್ರಾಕೋ ಬ್ರಾಂಡ್, 25 ವರ್ಷಕ್ಕೆ ವಿಶ್ವಾಸ ಗತಿ ಸಹಪಾರ, 1 GBPS ಸಮ್ಮಕ ಪ್ಯಾಕೇಜ್ ಕೋ ಬಹಾರ, ಸ್ಟ್ರೀಮಿಂಗ್ ಗೇಮಿಂಗ್ ಕಾಮ ಹೋಸಿಯಾ ರಮಾಯಿಲೋ, ಜಾಸ್ ಸುಕೆ ಜಾವು ಕನೆಕ್ಷನ್ ಮಾ ಕುನೆ ಗಡ್ಬಡಿ ಸೈನ ಢಿಲೋ, ಪೋಖ್ರಾ ಇಂಟರ್ನೆಟ್ ಸದೈ ತಪಾಯಿಕೋ ಸಾಥ್ಮಾ, ಹಿಜೋ ಆಜ ಭೋಲಿ ಹಮೇಶ ತಪಾಯಿಕೋ ಬಾಟೋಮಾ, ಚಿಟೋ ಭರ್ಪರ್ದು ಸುಲಭ ರ ಸಹಜ, ಪೋಖ್ರಾ ಇಂಟರ್ನೆಟ್ ತಪಾಯಿಕೋ ಪಹಿಲೋ ರೋಜಾಯಿ.